anaki freedom manwe missing ye enyi na ye o sade mo so me fofra che ye ye mo zema azafu ye anya na ji fawo